0: ಅದು
1: ಅಲ್ಲ
0: ಅದು
1: ಅಲ್ಲ ಅಲ್ಲ
0: ಅಕ್ಕ
1: ಅಲ್ಲ
0: ಓ ಮಮ್ಮಮಿ
1: ಅಲ್ಲ
0: ಓ ಮಮ್ಮಮಿ
1: ಅಲ್ಲ
0: ಓ ಮಮ್ಮಮಿ ಅಪ್ಪಲ್ಲ ಅದು
1: ಅಲ್ಲ
0: ಯಾತ ಬೆನ್ನ
1: ಅಲ್ಲ
0: ಯಾತ ಬೆನ್ನ
1: ಅಲ್ಲ ಅಲ್ಲ
0: ಅಕ್ಕ
1: ಅಲ್ಲ
0: ಅಕ್ಕ
2: Dal lunedì al venerdì alle 7 ascolta Napoli senza confini. Storie, musica e voci dei napoletani nel mondo e di chi porta Napoli oltre i suoi confini. Con Fabiola Ciminella. Puoi riascoltare il podcast delle puntate su RaiPlay Sound.